ಅದು ಚಾತ್ ಕರ್ತು ತೊಗ ಚಾಸ್ನಾ ಗನ್ ಕರಸಂಗ ರೋಸ ಗ್ರೇಮಿ ಉಜಿ ತರ್ಜಿಗ ದೊಬಿಡಿ ಉಜಿ ಬೆರ್ಜಿ ಉಜಿ ಪಾಜಿ ಅಕುಜಿ ಸಾರ್ತಿ ಸಾರ್ಟ್ ಕರ್ಗು ತೊಗರಿ ಜೋ ನಮ್ಮ ತೊಲ್ಚಿಯ ಕರ್ಜಿ ಕರ್ ತೊಗಾನೆ ದೊದ್ದು ರೋ ಮುಂಡ ಮತ್ತಿಲ್ಲ ತರ್ಜಿಗ ದೊಬಿಡಿ ಬಿಸಿದಿ ಗನ್ ಪಾಜಿಗ ಸಂಗ್ವಿ ಕೊಯ ಕ್ರಿಯು ದಿಸ್ ಬಸ ಮರ ದಿಸ್ ಕೊನಾನೆ ನಾಕ್ಟಿವಿಟಿ ದೇ ಜೋ ಟೆಕ್ನಿಷಿಯನ್ ಜೆಲಮ್ ಗುಡ್ ದೋನಿ ಮಾತು ದಾನ್ ದುಬಾಲಂ ತೆಲುಂ ಗೈಸ್ ಕೊ ಕಂಜಿ ಕ್ರಾಮಿಯ ತೆಲುಂ ಗಿಲ್ ದಿನಿಜಿ Karto gire karato da abarji barmba da jidi bon fet goji to ndoku ji mum prophète Mohammed Maulut el-Nabi.